ಬೋಲಾ ಮುನಿ ಮಗ ವರುಣ ಅಲ್ಲ ಸಾಂಗೆ ಕರಿ ಅವರ್ಷಣಾನ ಗಾಂಧೇ ದುಷ್ಕಾಳೆ ಜಗತಾರ ಸೋಡು ನೀ ಬ್ರಹ್ಮಗಿರಿ. ವರುಣಾಲ ಆಜ್ಞೆ ಕೇಳಿ ಮಟ ಬಾಕಿ ಸಗಳೆ ತರ ಹಾಹಾಕಾರ ಝಾಲಾ ತರಿ ಚಾಲೇಲ. ಪಾವಸಾ ತು ಬಾಕಿ ಕುಠೆಹಿ ಪಡಾಯಚ ನಾಯಿ, ಫಕ್ತ ಜ್ಯಾ ಠಿಕಾಣಿ ಗೌತಮ ಋಷಿಂಚಾ ಆಶ್ರಮ ಆಯ ಅಶಾ ತ್ಯಾ ಬ್ರಹ್ಮಗಿರಿ ಪರ್ವತಾವರ ತಿಥೆ ಪಡಾಯಚ. ಆಣಿ ತ್ಯಾ ಠಿಕಾಣಿ ಧನಧಾನ್ಯ ವಿಪುಲ ಪ್ರಮಾಣದ ಅಸ ಝಾಲ ಪಾಹಿಜೆ. ಆಣಿ ಅಸ ಸಮಜಲ್ಯಾನಂತರ ಪಾಊಸ ತಿಥೆ ಪಡಾಯ ಲಾಗಲಾ. ಬಾಕಿ ಸಗಳೆ ತರ ಸರ್ವತ್ರ ದುಷ್ಕಾಳ ತ್ಯಾ ಠಿಕಾಣಿ ಪಡಲಾ. ಅನ್ನಧಾನ್ಯ ನಾಯಿ, ಲೋಕಾನಾ ಪಾಣಿ ಪ್ಯಾಯಲ ನಾಯಿ. ಅಶಿ ಪರಿಸ್ಥಿತಿ ಆಲಿ, ಫಾರ ಗಂಭೀರ ಪರಿಸ್ಥಿತಿ ಆಲಿ, ಹಾಹಾಕಾರ ನಿಕಡೆ ತಿಕಡೆ ನಿರ್ಮಾಣ ಝಾಲ. ಆಣಿ ಅಸ ಅಸ್ತಾನಾ त्याच वेळेला ब्रह्मगिरी पर्वतावर सगळे लोक जायला निघाले.